0: ದೋರ ಗಂಗೆ ಕಲು ನಮ
1: ಅನುಗ್ರಹಾಯ
2: ವಾರ್ತಾ ಪಿಟ ವಾರ್ತಾ ತಮಿಳು ಕೋಟಿ ಅಟೇ ಎನ್ಎಲ್ವಿ ಧನನಿಧಾನೆಯ ನುತುರೈಯ ಪ್ರತಿ ಸಂವರ್ಧನೆ ತೆಳಂತ ಶಕ್ತಿಯಕ್ ಪೆಮಿನ್ ಒಬ ದಿನವ ರಟತ್ ದಿನವ ಧನನಿಧಾನೆ ಬಿಳದೀಗಿನ ಒಬ ಕೋಟಿ ಪತಿಯ ಕುವನ್
3: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
4: ಮೆಮರಿ ಲೋಸ್ ಕಾಲ್ ದ ಡಾಕ್ಟರ್ ಯಾರು ಸುನ್ನದು
5: ತ್ಯಾಗನ್ನ
1: ಸಮ ಅನುಗ್ರಹಾಯ ಎನ್ಎಲ್ಪಿ ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ ಎನ್ಎಲ್ಪಿ ಹದಹನ ಒಬತ್ ಅದಮ ಎನ್ಎಲ್ಪಿ ಹದಹನ ಬಲಾಗನ್ನ

0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ಬೆಲವ ಸವಸಹತರಾಯ್.

0: ದೋರ ಗಂಗೆ ಕಲು ನಹಿ ನಹದೆ ಮೇ ವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೇ ಎನ್ಎಲ್ ವಿ ದನಡಿ ತಹನೆ ಅನುಪ್ರಾಯಿ ಪ್ರತಿ ಸಂವರ್ಧನೆಯ ತೆವಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟ ದಿನವಟ ದನ ನಿಧಾನೆ ಬಿಲದೀಗೆನ ಒಬ ಕೋಟಿಪತಿಯ ಕುವನ್
3: ಅತಾರಿನ್ನ ಬೇ ವಗೇದ ನೇ ಒಬಟ ಪುಲುವಾನ್ ವಿಷಮತೆನ್ ಮಿದೆನ್ನ ಜೀವಿತೇ ಕೊಟಯನ್ನ ಇವತ್ ವೇನು

0: ಜನ್ಮದೇಶದಯ ಸೆನಸುರಾದ ರಾತ್ರಿ ನವೇಟ
1: ಮಿನಿಸತ್ ಕಮಗನ ಬನ ಪದೈನ್ ಮೋಹಯ ದುರಲನ್
0: ಸಸರ ಮಕ ಪಿಂಪುರನ ಒಬ ಸಿತ ನಿವನ ಬುದು ಬನ ದಾಯಕತ್ವ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹತ್ತೆ ಹತೈ ದೆಸಿಯ ಹತ್ತೆ ತುನೈ ಹಾರಸಿಯ ಪನಸ್ ಹತರ.